0: ಬಾಧೆ ಐನೋನ್ರ ನನ್ನ ಬೀಕುತ್ತವ
1: ಸುಮ್ಮನಿಗೆ
0: ಹೊಲ್ದಾರೌಲೆ ನೋಣ್ರ ನೀ ಕನ್ನ ಮೊಂಡೋಣ್ರ ಈಗ ಬೀಕುತ್ತ.